ಮಗನೋ ಯಾವ ಸಾಕಿಯ ಪ್ರಮಾಣೋಷ್ಯಾಮೇ ಯಮೋ ಓನ ಮಾಕ್ಷೇ ಹಯ ಹಯ ಹಯ ಹಯ ಹಯ ಹಯ ಮೇ